0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕೇಳಿ ನವಾವರಣ ಕೃತಿಯ ಪ್ರಥಮಾವರಣ ಕೃತಿ, ದೀಕ್ಷಿತರ ರಚನೆ, ವಿದ್ವಾನ್ ಆರ್ಕೆ ಶ್ರೀಕಂಠನ್ ಹಾಡಿದ್ದಾರೆ.
2: Welcome to today's devotional music program. Dear listeners, on the occasion of Dasara, we are presenting Navavarna Kritis. In today's program, let us listen to Prathama Varna, written by Muthuswami Dikshitar, rendered by Vidwan R.K. Shrikanthan.

0: ಶಾರದಾ ಭುಜಂಗ ಪ್ರಯಾಷ್ಟಕಂ ಆದಿಶಂಕರರ ರಚನೆ, ರೂಪಾ ಹಾಗೂ ದೀಪಾ ರಾವ್ ಹಾಡಿದ್ದಾರೆ.
1: ನೌ ರೂಪಾ ಅಂಡ್ ದೀಪಾ ರಾವ್ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಆದಿಶಂಕರಾಚಾರ್ಯ, ಶಾರದಾ ಭುಜಂಗ ಪ್ರಯಾಷ್ಟಕಂ.

0: ಏನು ಧನ್ಯಳು ಲಕ್ಕುಮಿ, ಪುರಂದರದಾಸರ ರಚನೆ ಇದು, ವಿದ್ಯಾಭೂಷಣ ಅವರ ದನಿಯಲ್ಲಿದೆ.
1: ಏನು ಧನ್ಯಳೋ ಲಕ್ಕುಮಿ, ರಿಟನ್ ಬೈ ಪುರಂದರದಾಸ, ರೆಂಡರ್ಡ್ ಬೈ ಡಾಕ್ಟರ್ ವಿದ್ಯಾಭೂಷಣ.

0: ಗಂಗಾ ಜನನಿಯೇ ನಿನ್ನನ್ನು ಪೂಜಿಸೆ, ವಿ ಸೀತಾರಾಮಯ್ಯ ಅವರ ರಚನೆ ಕೇಳಿ ಶಾಂತಾ ಜಯತೀರ್ಥ ಹಾಗೂ ಸಂಗಡಿಗರು ಹಾಡಿದ್ದಾರೆ.
1: ನೌ ಲೆಟ್ ಅಸ್ ಲಿಸನ್ ಟು ಶಾಂತಾ ಜಯತೀರ್ಥ ಅಂಡ್ ಕೋರಸ್, ಅ ಕಂಪೋಸಿಷನ್ ಆಫ್ ವಿ ಸೀತಾರಾಮಯ್ಯ, ಗಂಗಾ ಜನನಿಯೇ ನಿನ್ನನ್ನು ಪೂಜಿಸೇ.

0: ಜೀವಕರ್ತೃತ್ವದ ಭ್ರಮೆಯ ಬಿಡಿಸು ಜಯೇಶ ವಿಠಲರ ರಚನೆ ಇದು. ಎ ವಸುಧಾ ಹಾಡಿದ್ದಾರೆ.
1: ಜೀವಕರ್ತೃತ್ವವ ಭ್ರಮೆಯ ಬಿಡಿಸು, ರಿಟನ್ ಬೈ ಜಯೇಶ ವಿಠಲ, ಸಂಗ್ ಬೈ ಎ ವಸುಧಾ.

0: ಹರಿ ನಂಬಿದವರಿಗೆ ಸರಿಯೇ ಜಗದೊಳಗೆ. ಮಹಿಪತಿದಾಸರ ರಚನೆ ಕೇಳಿ ಪಿಎಸ್ ವಸಂತ ಅವರ ದನಿಯಲ್ಲಿದೆ.
1: ನೌ ಪಿಎಸ್ ವಸಂತ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಮಹಿಪತಿದಾಸ. ಹರಿ ನಂಬಿದವರಿಗೆ ಸರಿಯೇ ಜಗದೊಳಗೆ.

0: ಕಲ್ಯಾಣಂ ತುಳಸಿ ಕಲ್ಯಾಣಂ. ಪುರಂದರದಾಸರ ಮತ್ತೊಂದು ದೇವರ ನಾಮ ವಿದ್ಯಾಭೂಷಣ ಅವರ ದನಿಯಲ್ಲಿದೆ.
1: ಕಲ್ಯಾಣಂ ತುಳಸಿ ಕಲ್ಯಾಣಂ, ಅ ಕಂಪೋಸಿಷನ್ ಆಫ್ ಪುರಂದರದಾಸ, ರೆಂಡರ್ಡ್ ಬೈ ಡಾಕ್ಟರ್ ವಿದ್ಯಾಭೂಷಣ.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನ ಇದುವರೆಗೆ ಕೇಳುತ್ತಿದ್ದೀರಿ. ಭಕ್ತಿ ಸಂಗೀತದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: Dear listeners, in today's program of devotional music, you just heard various devotional songs rendered by various artists. This program was a contribution of Akashavani Bengaluru, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ವಿದ್ವಾನ್ ಆರ್.ಎನ್. ತ್ಯಾಗರಾಜನ್. ಭಾಗವಹಿಸುತ್ತಾರೆ ವಿವೇಕ್ ಸದಾಶಿವಂ.
1: ನಮಸ್ಕಾರ ಸರ್.
2: ನಮಸ್ಕಾರ ವಿವೇಕ್. ಇವತ್ತಿನ ಅಮೃತ ಗುರುಕುಲ ಪಾಠಕ್ಕೆ ಸ್ವಾತಿ ತಿರುನಾಳ್ ಮಹಾರಾಜರು ಮಾಡಿದ ಒಂದು ಹಂಸಾನಂದಿ ಕೃತಿಯನ್ನು ತಗೊಳ್ತಾ ಇದ್ದೀನಿ. ಪಾಹಿ ಜಗಜ್ಜನನಿ ಪಾಹಿ ಮಾಮತ, ತುಂಬ ಪ್ರಸಿದ್ಧವಾದ ಕೃತಿ ಮತ್ತು ಹಂಸಾನಂದಿಲಿ ಬಹಳ ಜನಪ್ರಿಯ ಕೃತಿ ಇದು. ಸ್ವಾತಿ ತಿರುನಾಳ್ ಮಹಾರಾಜರ ವಿಷಯ ನಿನಗೆ ಗೊತ್ತಿರಬಹುದು ಅಂತ ಕಾಣುತ್ತೆ. ಸುಮ್ಮನೆ ಒಂದೆರಡು ವಿಷಯ ನಿನಗೆ ತಿಳ್ಕೊಳ್ಳೋಕೋಸ್ಕರ ಹೇಳ್ತೀನಿ. ಸಂಗೀತ ತ್ರಿಮೂರ್ತಿಗಳು ಅಂತ ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು ಮತ್ತು ಶ್ಯಾಮಶಾಸ್ತ್ರಿಗಳು, ಇವರ ಸಮಕಾಲೀನದಲ್ಲಿ ಸ್ವಾತಿ ತಿರುನಾಳ್ ಮಹಾರಾಜರು ತಿರುವಾಂಕೂರಲ್ಲಿದ್ದವರು. ತಿರುವಾಂಕೂರು ಸಂಸ್ಥಾನದಲ್ಲಿ ಇವರು 48ನೇ ಮಹಾರಾಜರಾಗಿದ್ದರು. ಇವರ ತಾಯಿ ಮಹಾರಾಣಿ ಲಕ್ಷ್ಮೀಬಾಯಿ ಅಂತ, ತಂದೆ ರಾಜವರ್ಮ ಕೋಯಿ ತಂಬೂರನ್ನಂತ. ಸುಮಾರು 2 ವರ್ಷದಲ್ಲೇ ಇವರ ತಾಯಿ ತೀರ್ಕೊಂಡ್ಬಿಡ್ತಾರೆ. ಆಮೇಲೆ ಅವರ ಚಿಕ್ಕಮ್ಮ ಪಾರ್ವತಿಬಾಯಿ ಅಂತ ಮಹಾರಾಣಿಯವರು, ಅವರ ಆಶ್ರಯದಲ್ಲೇ ಇವರು ಬೆಳ್ಕೊಂಡು ಬರ್ತಾರೆ. 7ನೇ ವಯಸ್ಸಿನಲ್ಲೇ ಇವರು ಮಲಯಾಳ ಮತ್ತು ಸಂಸ್ಕೃತ ಭಾಷೆಯಲ್ಲಿ ದೊಡ್ಡ ಪ್ರಾವೀಣ್ಯವನ್ನು ಪಡೀತಾರೆ. ಇದಲ್ಲದೇ ಅನೇಕ ಭಾಷೆಗಳಲ್ಲಿ ಇವರು ಪ್ರಾವೀಣ್ಯವನ್ನು ಪಡೀತಾರೆ. ಅಂದರೆ ಮುಖ್ಯವಾಗಿ ಇಂಗ್ಲೀಷ್, ತಮಿಳು, ತೆಲುಗು, ಮರಾಠಿ, ಕನ್ನಡ, ಪರ್ಷಿಯನ್, ಹಿಂದಿ ಈ ಥರ ಭಾಷೆಗಳನ್ನು ಕಲ್ತ್ಕೋತಾರೆ. 16ನೇ ವಯಸ್ಸಲ್ಲಿ ರಾಜ್ಯಭಾರವನ್ನು ತಗೊಂಡು ಸುಮಾರು 18 ವರ್ಷಗಳ ಕಾಲ ಇವರು ಆ ರಾಜ್ಯವನ್ನು ಆಳ್ತಾರೆ. ಇವರ ಆಸ್ಥಾನದಲ್ಲಿ ಸುಮಾರು ವಿದ್ವಾಂಸರಿದ್ದರು ಮತ್ತು ಇವರ ಮನೆತನದ ಕುಲದೇವತೆ ಶ್ರೀ ಪದ್ಮನಾಭಸ್ವಾಮಿ. ಈಗ ತಿರುವನಂತಪುರದಲ್ಲಿ ಪದ್ಮನಾಭಸ್ವಾಮಿಯ ದೇವಸ್ಥಾನ ತುಂಬ ದೊಡ್ಡದಾಗಿದೆ, ಅದು ಇವರ ಕುಲದೇವತೆ. ಇವರ ಮುದ್ರೆಯನ್ನು ನಾಭ ಅನ್ನೋ ಹೆಸರಲ್ಲಿ ಇವರು ಅದನ್ನು ಇಟ್ಕೊಂಡಿದ್ದಾರೆ. ಸರಸಿಜನಾಭ, ಕಂಜನಾಭ, ಸರೋರುಹನಾಭ ಈ ಥರ, ಪದ್ಮನಾಭ ಹೀಗೆ ಅಂಕಿತವನ್ನು ಇಟ್ಕೊಂಡು ಸುಮಾರು 100 ರಚನೆಗಳನ್ನ ಇವರು ಬರೆಯೋಕ್ಕೆ ಪ್ರಾರಂಭಿಸ್ತಾರೆ. ಈ ನಮ್ಮ ಕರ್ನಾಟಕ ಸಂಗೀತ ಪದ್ಧತಿಯಲ್ಲಿ ವರ್ಣ, ಕೃತಿ, ಪದ, ಜಾವಳಿ, ತಿಲ್ಲಾನ, ರಾಗಮಾಲಿಕೆ ಈ ರೀತಿ ವೆರೈಟಿ ಇದೆ. ಇಂತಹ ಪದ್ಧತಿಯನ್ನು ಉಪಯೋಗಿಸ್ಕೊಂಡು ಇಂತಹ ವೆರೈಟಿಯಲ್ಲಿ ಎಲ್ಲ ಕೃತಿಗಳನ್ನು ಮಾಡಿ ಸುಮಾರು ಕೃತಿಗಳು ಮಾಡಿದ್ದಾರೆ. ಇದಲ್ಲದೆ ಅವರಿಗೆ ಹಿಂದೂಸ್ತಾನಿ ಪದ್ಧತಿಯಲ್ಲೂ ಸ್ವಲ್ಪ ಅನುಭವ ಇದ್ದಿದ್ದರಿಂದ ಅದರಲ್ಲೂ ಅನೇಕ ರಚನೆಗಳನ್ನ ಅವರು ಮಾಡಿದ್ದಾರೆ. ಸುಮಾರು 400 ರಚನೆಗಳವರೆಗೆ ಇವರು ರಚನೆಗಳು ಮಾಡಿದ್ದಾರೆ. ಅನೇಕ ಹೊಸ ಹೊಸ ರಾಗಗಳನ್ನು ಉಪಯೋಗಿಸ್ಕೊಂಡಿದ್ದಾರೆ. ಉದಾಹರಣೆಗೆ ಹೇಳಬೇಕಂದ್ರೆ ಸೈಂಧವಿ, ರೇವಗುಪ್ತಿ, ಲಲಿತ ಪಂಚಮ, ಗೋಪಿಕಾ ವಸಂತ, ಮೋಹನ್ ಕಲ್ಯಾಣಿ ಈ ರೀತಿ ರಾಗಗಳು. ಅಲ್ಲದೆ ಹಿಂದೂಸ್ತಾನಿ ರಾಗಗಳನ್ನು ಉಪಯೋಗಿಸ್ಕೊಂಡಿದ್ದಾರೆ ಅವರು. ಕಾಪಿ, ಬೇಹಾಗ, ಹಮೀರ್ ಕಲ್ಯಾಣಿ, ಯಮುನಾ ಕಲ್ಯಾಣಿ, ಧ್ವಜಾವಂತಿ, ಸಿಂಧು ಭೈರವಿ, ಕಮಾತ್ ಈ ರೀತಿ ಹಿಂದೂಸ್ತಾನಿ ರಾಗಗಳನ್ನು ಉಪಯೋಗಿಸ್ಕೊಂಡಿದ್ದಾರೆ. ಇದಲ್ಲದೇ ಸಮುದಾಯ ಕೃತಿಗಳು ಅಂತ ನವರಾತ್ರಿ ಕೃತಿಗಳು, ನವರಾತ್ರಿ ಸಂದರ್ಭದಲ್ಲಿ ಉಪಯೋಗಿಸುವಂಥ 9 ಕೃತಿಗಳನ್ನ ಅವರು ರಚನೆ ಮಾಡಿಕೊಂಡಿದ್ದಾರೆ. ಅದಲ್ಲದೆ ಕಾವ್ಯಗಳನ್ನು ರಚಿಸಿದ್ದಾರೆ. ಭಕ್ತಿ ಮಂಜರಿ ಅನ್ನೋ ಕಾವ್ಯ, ಉತ್ಸವ ಪ್ರಬಂಧ ಕಾವ್ಯಗಳು, ಕುಚೇಲೋಪಾಖ್ಯಾನ, ಅಜಮಿಳೋಪಾಖ್ಯಾನ ಅಂತ ಈ ರೀತಿಯ ಕಾವ್ಯಗಳನ್ನು ಅವರು ರಚನೆ ಮಾಡಿಕೊಂಡಿದ್ದಾರೆ. ಇವರ ಆಸ್ಥಾನದಲ್ಲಿ ದೊಡ್ಡ ವಿದ್ವಾಂಸರು ಮೇರುಸ್ವಾಮಿ ಅಂತ ಇದ್ದರು, ದೊಡ್ಡ ಹರಿಕಥಾ ವಿದ್ವಾಂಸರು. ಅವರಿಂದ ಸಂಗೀತಕ್ಕೆ ಸಂಬಂಧಪಟ್ಟ ಸುಮಾರು ಸೂಕ್ಷ್ಮಗಳನ್ನು ಅವರು ಕಲಿತ್ಕೊಂಡು ಈ ರಚನೆಗಳನ್ನ ಪ್ರಾರಂಭಿಸ್ತಾರೆ ಅವರು ಮಾಡೋದಕ್ಕೆ. ಇವರ ಆಸ್ಥಾನದಲ್ಲಿ ಮುಖ್ಯವಾಗಿ ತಂಜಾವೂರು ಚತುಷ್ಟಯರು ಅಂತ ಹೇಳ್ತೀವಿ, ತಂಜಾವೂರು ಕ್ವಾರ್ಟೆಟ್ಸ್ ಅಂತ, ಪೊನ್ನಯ್ಯ, ಚಿನ್ನಯ್ಯ, ವಡಿವೇಲು, ಶಿವಾನಂದಂ, ಪರಮೇಶ್ವರ ಭಾಗವತ ಇಂಥ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳೆಲ್ಲ ಇದ್ದರು. ಇವರು ಬದುಕಿದ್ದು ಸುಮಾರು 34 ವರ್ಷ ಮಾತ್ರ. ಈ 34 ವರ್ಷಗಳಲ್ಲೇ ಅನೇಕ ರಚನೆಗಳನ್ನು ಮಾಡಿದ್ದಾರೆ. ಬಹಳ ಕಷ್ಟ ಅದು ಮಾಡಬೇಕಾದ್ರೆ. ಅವರ ಜನಪ್ರಿಯ ರಚನೆಗಳು ಇವಾಗ ನೀವು ಕೇಳಿರೋ ಹಾಗೆ ವರ್ಣಗಳು, ಶಂಕರಾಭರಣದಲ್ಲಿ ಅಟತಾಳ್ವರ್ಣ, ಕಾಂಬೋಜೆ ಅಟತಾಳ್ವರ್ಣ, ಭಾವ್ಯಾಮಿ ರಘು ಬ್ರಾಹ್ಮ ಅಂತ ಪ್ರಸಿದ್ಧವಾದ ರಾಗಮಾಲಿಕೆ, ದೇವದೇವ ಜಗದೀಶ್ವರ, ದೇವದೇವ ಕಲ್ಯಾಮಿ ಮಾಯಾಮೋಳದಲ್ಲಿ, ಪೂಜಿ ಕಲ್ಯಾಣಲ್ಲಿ, ಪಂಕಜಲೋಚನ, ಕಲ್ಯಾಣಿ ರಾಗದಲ್ಲಿ ರಾಮ ರಾಮ, ಸೀಮೇಂದ್ರ ಮಧ್ಯಮ, ವಿಶ್ವೇಶ್ವರ ದರ್ಶನ ಗ್ರಹಿ, ಸಿಂಧು ಭೈರವಿ, ಧನಾಶಿ ತಿಲ್ಲನ, ಇದೆಲ್ಲ ಬಹಳ ಜನಪ್ರಿಯವಾಗಿದೆ. ಇಂತಹ ಜನಪ್ರಿಯ ರಚನೆಗಳಲ್ಲಿ ಪಾಹಿ ಜಗಜ್ಜನನಿ ಅನ್ನೋ ಒಂದು ರಚನೆಯನ್ನು ನಾನು ಇವತ್ತು ಪಾಠ ಮಾಡೋದಕ್ಕೆ ತಗೊಳ್ತಾ ಇದ್ದೇನೆ.
1: ಸರಿ,
2: ಇದು ದೇವಿಯನ್ನ ಕುರಿತು ರಚಿಸಿದ ಒಂದು ಕೃತಿ.
1: ಸರಿ,
2: ಇದರ ಶುದ್ಧ ಸಾಹಿತ್ಯವನ್ನು ಮೊದಲು ಹೇಳ್ಬಿಡ್ತೀನಿ, ನೀವು ಬರ್ಕೊಂಬಿಡು.
1: ಸರಿ ಸರ್.
2: ಹಂಸಾನಂದಿ ರಾಗ ಆದಿತಾಳ. ಪಾಹಿ ಜಗಜ್ಜನನಿ ಪಾಹಿ ಮಾಂ.
1: ಪಾಹಿ ಜಗಜ್ಜನನಿ ಪಾಹಿ ಮಾಂ.
2: ನೆಕ್ಸ್ಟ್ ಲೈನು, ಕರುಣಯ ಪಂಕೇರುಹ ನಯನೆ.
1: ಕರುಣಯ ಪಂಕೇರುಹ ನಯನೆ.
2: ಪಾಹಿ ಜಗಜ್ಜನನಿ, ಪಾಹಿ ಅಂದರೆ ಕಾಪಾಡು, ಮಾಂ ನನ್ನನ್ನು ಕಾಪಾಡು, ಕರುಣೆಯಿಂದ ನನ್ನನ್ನು ಕಾಪಾಡು ಅಂತ ಜಗಜ್ಜನನ್ಯ ಕೇಳ್ಕೊತಾರ. ಅನುಪಲ್ವಿ ಅವಳಿಗೆ ವಾಹಿನಿ ಧವ ಸುತೆ,
1: ವಾಹಿನಿ ಧವ ಸುತೆ,
2: ವಿತರ ಕುಶಲ ಮಯಿ,
1: ವಿತರ ಕುಶಲ ಮಯಿ,
2: ದೇಹಿ ತಾವಕ ಸೇವಾಂ,
1: ದೇಹಿ ತಾವಕ ಸೇವಾಂ,
2: ಮೋಹನ ಧಾಮೆ ರಮೆ,
1: ಮೋಹನ ಧಾಮೆ,
2: ನಿನ್ನ ಸೇವೆ ಮಾಡೋದು

0: ಅವಕಾಶ ಕೊಡು, ದೇಹಿ ನನಗೆ ಕೊಡು ಅಂತ ಪದ್ಮನಾಭ ಸ್ವಾಮಿಯ ಶಿಷ್ಯರಾದ ಇವರು ಅವರ ಭಕ್ತರಾದ ಸ್ವಾತಿನಾರಾಯಣ ಮಹಾರಾಜ ಕೇಳ್ಕೊತಾರೆ. ಚರಣದಲ್ಲಿ ನಿರುಪಮ ಸುಂದರಿ,
1: ನಿರುಪಮ ಸುಂದರಿ
0: ಭಕ್ತ ಜನಾಮಲ,
1: ಭಕ್ತ ಜನ ಕಲ್ಪಕ ವಲ್ಲರಿ
0: ಅಂಬಿಕೆ
1: ಅಂಬಿಕೆ.
0: ನೆಕ್ಸ್ಟ್ ಲೈನು ಸುಗುಣ ಮೌಳಿ,
1: ಸುಗುಣ ಮೌಳಿ
0: ವಿರಾಜಿತ ಪದಯುಗಳೇ,
1: ವಿರಾಜಿತ ಪದಯುಗಳೇ
0: ಭುವನತ್ರಯ ವರನಾಯಿಕೆ,
1: ಭುವನತ್ರಯ ವರನಾಯಿಕೆ.
0: ನೆಕ್ಸ್ಟ್ ಲೈನು ವಿರಚಯ ಶುಭಮಯಿ,
1: ವಿರಚಯ ಶುಭಮಯಿ
0: ತಿಲಸುಮ ಮದಹರ,
1: ತಿಲಸುಮ ಮದಹರ
0: ಮೋಹನತರ ನಿಜ ನಾಸಿಕೆ,
1: ಮೋಹನತರ ನಿಜ ನಾಸಿಕೆ.
0: ಮುಂದಿನ ಲೈನ್ ನೀರಜ ನಾಭ,
1: ನೀರಜ ನಾಭ
0: ಇದು ಅವರ ಅಂಕಿತ.
1: ಇದರಿಂದ
0: ನೀರಜ ನಾಭ ಸುವಲ್ಲಭೆ,
1: ನೀರಜ ನಾಭ ಸುವಲ್ಲಭೆ
0: ನೂತನ ನೀರದ,
1: ನೂತನ ನೀರದ
0: ಕಾಂತಿ ಸಮಾಲಕೆ,
1: ಕಾಂತಿ ಸಮಾಲಕೆ.
0: ಕೊನೆಗೆ ಸಾರಸ ಕೃತ ನಿಲಯ,
1: ಸಾರಸ ಕೃತ ನಿಲಯ
0: ಪರಮ ಸದಯ,
1: ಪರಮ ಸದಯ
0: ವಿಧೃತ ವಲಯ,
1: ವಿಧೃತ ವಲಯ
0: ಮುನಿಗೇಯೇ,
1: ಮುನಿಗೇಯೇ.
0: ಇದು ಶುದ್ಧ ಸಾಹಿತ್ಯ ಈ ಕೃತಿಯ. ಹಂಸಾನಂದಿ ಅಷ್ಟು ಹೆಚ್ಚು ಜನಪ್ರಿಯವಾಗಿಲ್ಲ. ಇದರ ಆರೋಹಣ ಅವರೋಹಣ

ಯಾವ ಋಷಭ ಇದು? ಶುದ್ಧ ಋಷಭ. ಅಂದರೆ ರಿ ಒನ್ ಅಥವಾ ಶುದ್ಧ ಋಷಭ. ಗ ಅಂತರ ಗಾಂಧಾರ ಅಥವಾ ಗಾತ್ರಿ. ಮಾಟು ಅಥವಾ ಪ್ರತಿಮಧ್ಯಮ. ದ ಪ ದ ದ ಸೆಕೆಂಡ್ ದ ದಾಟು ಅಥವಾ ಚತುಶ್ರುತಿ ದೈವತ. ನೀ ಸಾನಿ ದ ಮ ಗರೆ ನೀ ಕಾಕಲೀಶದ ನೀತ್ರ ಸರಿ ಗ ಮ ದ ನೀ ಸಾನಿ ದ ಮ ಗರಿ ಸ. ಇದಕ್ಕೆ ಪಂಚಮ ಹಾಕಿದ್ರೆ ಗಮನ ಶ್ರಮ ಅನ್ನೋ ಮೇಳ ರಾಗ ಆಗುತ್ತೆ. ಇದು 53ನೇ ಮೇಳಕರ್ತ ರಾಗ. ಇದರ ಹತ್ತಿರದಲ್ಲಿರೋ ರಾಗ ಪೂರ್ವ ಕಲ್ಯಾಣಿ. ಸರಿ ಗ ಮ ಪದ ಪ ಸಾನಿ ದ ಬ ಮ ಗರಿ ಸ. ಇದು ಪಂಚಮ ವರ್ಜ್ಯ ರಾಗ.

0: ಮದನಿ ಇದೆಲ್ಲ ರಾಗಛಾಯಾ ಸ್ವರಗಳು. ಇದೊಂದು ವೃತ್ತಿ ರಾಗ, ಮೂರು ಸ್ಥಾಯಿಗಳಲ್ಲೂ ಹಾಡುವಂಥ ರಾಗ ಇದು. ಶೃಂಗಾರಕ್ಕೆ, ವೀರ ರಸಕ್ಕೆ ಮತ್ತು ಅದ್ಭುತ ರಸಗಳನ್ನು ನಿರೂಪಿಸೋದಕ್ಕೆ ಬಹಳ ಸೂಕ್ತವಾಗಿರುವಂಥ ರಾಗ. ಇದರಲ್ಲಿ ಮುಖ್ಯವಾಗಿ ನಾವು ಜನಪ್ರಿಯವಾಗಿ ಕೇಳಿರೋ ರಚನೆಗಳು ಶಂಕರ ಶ್ರೀಗೇರಿ ನಾಥ ಪ್ರಭು, ಇದು ಸ್ವಾತಿನಾಥ್ ಮಹಾರಾಜರ ಪ್ರಸಿದ್ಧವಾದ ಜನಪ್ರಿಯ ಕೃತಿ. ಮತ್ತೆ ಈ ಭಾಗವತದೊಂದು ನೀದು ಮಹಿಮಾ ಪೊಗಡ ತರಮ್ಮ, ಅದೊಂದು ಶ್ರೀನಿವಾಸ, ಇದು ಪಾಪನಾಶಂ ಶಿವನವರ ಪ್ರಸಿದ್ಧವಾದ ಜನಪ್ರಿಯ ಕೃತಿ, ತಮಿಳಲ್ಲಿದೆ ಇದು. ಪವನ ಗುರು ಪವನ, ಇದು ಪ್ರಸಿದ್ಧವಾದ ಒಂದು ಕೃತಿ, ಲಲಿತಾ ದಾಸರು ಅಂತ ಮಾಡಿರೋದು. ಇದರಲ್ಲಿ ಎರಡು ತಿಲ್ಲಾನ ಬೇರೆ ಇದೆ, ತಿಲ್ಲಾನ ಜಿ ಎನ್ ಬಿವ್ರದ್ದು ಮತ್ತು ಮುತ್ತೈ ಭಾಗವತರ ತಿಲ್ಲಾನ. ಅದು ಹೆಚ್ಚು ಪಾಪ್ಯುಲರ್ ಆಗಿಲ್ಲ, ಆದರೆ ಕೆಲವರು ಅದನ್ನು ಹಾಡ್ತಾರೆ. ದೀಂತ ದೀಂತ ನನ್ನ ದೀಂತರ ನರೇ ನರೇ, ಎರಡು ಥರ ತಿಲ್ಲಾನ ಇದೆ, ತುಂಬ ಚೆನ್ನಾಗಿದೆ ಅದು. ಯಾಕೆಂದರೆ ಹಂಸಾನದಲ್ಲಿ ಯಾರೋ ತಿಲ್ಲಾನಗಳು ಮಾಡಿದ್ರು. ಸಾಯಂಕಾಲದ ಹೊತ್ತು ಬಹಳ ರಂಜನೆಯನ್ನು ಕೊಡುವಂಥ ರಾಗ ಇದು. ಇದನ್ನು ಹಿಂದೂಸ್ತಾನಿ ಪದ್ಧತಿಯಲ್ಲೂ ಬಹಳ ಜನಪ್ರಿಯತೆ ಗಳಿಸಿದೆ ಈ ರಾಗ. ಅಲ್ಲಿ ಸೋಹನಿ ಅಂತಲೂ ಹೇಳ್ತಾರೆ ರಾಗವನ್ನು. ಸ್ವಲ್ಪ ಇದನ್ನು ಚೆನ್ನಾಗಿ ಇಂಪ್ರೆಸ್ ಮಾಡೋ ಥರ ಹಾಡಬೇಕು ಅಂದರೆ ಅದು ಸ್ವಲ್ಪ ಪ್ರಾವೀಣ್ಯ ಬೇಕಾಗತ್ತೆ. ಸ್ವಲ್ಪ ಸರಿಯಾದ ತಯಾರಿ ಮಾಡಿಕೊಂಡಿದ್ದರೆ ಇದನ್ನು ಇಂಪ್ರೆಸ್ ಮಾಡೋದು ಸಾಧ್ಯ. ತುಂಬ ಸುಂದರವಾದ ರಾಗ ಇದು. ಪಲ್ಲವಿ ಶುರು ಮಾಡ್ತೀನಿ.
1: ಸರಿ,
0: ಮೂರಕ್ಷ ಬಿಟ್ಟು

0: ಇದರ ಮುಂದಿನ ಭಾಗಗಳನ್ನು ಮುಂದಿನ ತರಗತಿ ತಗೋತೀವಿ.
1: ಸರಿ, ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ವಿದ್ವಾನ್ ಆರ್ ಎನ್ ತ್ಯಾಗರಾಜನ್, ಭಾಗವಹಿಸಿದವರು ವಿವೇಕ್ ಸದಾಶಿವಂ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಅಮೀರ್ ಅಹಮದ್ ಖಾನ್ ಅವರಿಂದ ತಬಲಾ ವಾದನ, ತಾಲ್ ತೀನ್ ತಾಲ್.
2: ಲಿಸನ್ ಟು ಹಿಂದೂಸ್ತಾನಿ ತಬಲಾ ಸೋಲೋ ಬೈ ಉಸ್ತಾದ್ ಜಮೀರ್ ಅಹಮದ್ ಖಾನ್, ತಾಲ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಜಮೀರ್ ಅಹಮದ್ ಖಾನ್ ಅವರಿಂದ ತಬಲಾ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ನೀಡಿದವರು ಟಿವಿ ಕಬ್ಬಾಡಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ವಿಸಿ ರಾನಡೆ ಅವರಿಂದ ವಯಲಿನ್ ವಾದನ ರಾಗ್ ದೀಪ್.
1: ಯು ಆರ್ ಲಿಸ್ನಿಂಗ್ ಟು ತಬಲಾ ಸೋಲೋ ಬೈ ಉಸ್ತಾದ್ ಜಮೀರ್ ಅಹಮದ್ ಖಾನ್. ಹಿ ಇಸ್ ಅಕಂಪನೀಡ್ ಆನ್ ವಯಲಿನ್ ಲೆಹರಾ ಬೈ ಶ್ರೀ ಟಿವಿ ಕಬಾಡಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ವಯಲಿನ್ ರಿಸೈಟಲ್ ಬೈ ಶ್ರೀ ವಿಸಿ ರಾನಡೆ ರಾಗ್ ಪಟ್.

0: ಇದುವರೆಗೆ ವಿಸಿ ರಾನಡೆ ಅವರಿಂದ ವಯಲಿನ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಶ್ರೀ ವಿಸಿ ರಾನಡೆ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದು ನಾವು ಕೇಳೋಣ ವಿದುಷಿ ಗೀತಾರಾಮಾನಂದ್ ಅವರಿಂದ ವೀಣಾವಾದನ. ಇವರಿಗೆ ಪಕ್ಕವಾದ್ಯ ಸಹಕಾರದಲ್ಲಿ ಮೃದಂಗ ನುಡಿಸುತ್ತಿದ್ದಾರೆ ಎಂ ಗುರುರಾಜ್. ಕಾರ್ಯಕ್ರಮವನ್ನು ಗೀತಾರಾಮಾನಂದ್ ಅವರು ವಂದನಮು ರಘುನಂದನ ಈ ಕೃತಿಯೊಂದಿಗೆ ಆರಂಭಿಸುತ್ತಿದ್ದಾರೆ. ಶಹನರಾಗ ಆದಿತಾಳ, ಇದು ತ್ಯಾಗರಾಜರ ರಚನೆ. ವೆಲ್ಕಮ್ ಟು ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಟುಡೇ ವಿ ಬ್ರಿಂಗ್ ಯು ಎ ವೀಣಾ ರಿಸೈಟಲ್ ಬೈ ವಿದುಷಿ ಗೀತಾರಾಮಾನಂದ್. ಶೀ ಈಸ್ ಅಕಾಂಪನಿಡ್ ಆನ್ ದ ಮೃದಂಗ ಬೈ ಎಂ ಗುರುರಾಜ್. ಶೀ ಈಸ್ ಬಿಗಿನಿಂಗ್ ಹರ್ ಕಾನ್ಸರ್ಟ್ ವಿತ್ ವಂದನಮು ರಘುನಂದನ ಇನ್ ದ ರಾಗ ಶಹಾನಾ, ಸೆಟ್ಟು ಆದಿತಾಳ. ದಿಸ್ ಈಸ್ ಎ ಕಾಂಪೋಸಿಷನ್ ಆಫ್ ತ್ಯಾಗರಾಜ.

ಈಗ ಕೇಳೋಣ ಸಾವೇರಿ ರಾಗದ ಕೃತಿ ಸರೋಜಾಕ್ಷುನಿ. ಆದಿತಾಳದಲ್ಲಿದೆ, ವೀಣಾ ಕುಪ್ಪಯ್ಯರ್ ಅವರ ರಚನೆ. ನೌ ಲೆಟ್ ಅಸ್ ಲಿಸನ್ ಟು ಎ ಕಾಂಪೋಸಿಷನ್ ಆಫ್ ವೀಣಾ ಕುಪ್ಪಯ್ಯರ್ ಇನ್ ದ ರಾಗ ಸಾವೇರಿ. ಸರೋಜಾಕ್ಷುನಿ ಸೆಟ್ಟು ಆದಿತಾಳ.

ಗೌಡಮಲ್ಹಾರ್ ರಾಗದ ರೂಪಕತಾಳದ ಕೃತಿ ಸಾರಸಮುಖಿ. ಇದು ಮುತ್ತಯ್ಯ ಭಾಗವತರ್ ಅವರ ರಚನೆ. ನೌ ಲೆಟ್ ಅಸ್ ಲಿಸನ್ ಟು ಎ ಕಾಂಪೋಸಿಷನ್ ಆಫ್ ಮುತ್ತಯ್ಯ ಭಾಗವತರ್ ಸಾರಸಮುಖಿ ಇನ್ ದ ರಾಗ ಗೌಡಮಲ್ಹಾರ್. ಇಟ್ಸ್ ಇನ್ ರೂಪಕತಾಳ.

ಕೇಳಿ ಕಾಪಿರಾಗದ ಕೃತಿ ಇಂಥ ಸೌಖ್ಯಮ ನೀನೆ ಆದಿತಾಳದಲ್ಲಿದೆ. ರಚನಾಕಾರರು ತ್ಯಾಗರಾಜರು. ಲಿಸನ್ ಟು ಎ ಕಾಂಪೋಷನ್ ಆಫ್ ತ್ಯಾಗರಾಜ. ಇಂಥ ಸೌಖ್ಯಮ ನೀನೆ ಇಂದ ರಾಗ ಕಾಪಿ ಸೆಟ್ಟು ಆದಿತಾಳ.

ಕಾರ್ಯಕ್ರಮದ ಕಡೆಗೆ ಕೇಳೋಣ. ವ್ಯಾಸರಾಯರ ಒಂದು ರಚನೆ, ಕೃಷ್ಣ ನೀ ಬೇಗನೆ ಬಾರೋ. ಇದು ಯಮುನಾ ಕಲ್ಯಾಣಿ ರಾಗದಲ್ಲಿದೆ, ಮಿಶ್ರ ಛಾಪುತಾಳ. ಟುವರ್ಡ್ಸ್ ದ ಎಂಡ್ ಆಫ್ ದ ಪ್ರೋಗ್ರಾಮ್ ಲೆಟ್ ಅಸ್ ಲಿಸನ್ ಟು ಎ ಕಾಂಪೋಸಿಷನ್ ಆಫ್ ವ್ಯಾಸರಾಯ, ಕೃಷ್ಣ ನೀ ಬೇಗನೆ ಬಾರೋ. ಇಂದ ರಾಗ ಯಮುನಾ ಕಲ್ಯಾಣಿ, ಸೆಟ್ಟು ಮಿಶ್ರ ಛಾಪುತಾಳ.

ಪ್ರಿಯ ಕೇಳುಗರೆ, ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಗೀತಾ ರಮಾನಂದ್ ಅವರಿಂದ ವೀಣಾ ವಾದನವನ್ನು ಕೇಳಿದಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ಮೃದಂಗ ನುಡಿಸಿದವರು ಎಂ ಗುರುರಾಜ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಇನ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್ ಫಾರ್ ಟುಡೇ ಯು ಹರ್ಡ್ ಎ ವೀಣಾ ರಿಸೈಟಲ್ ಬೈ ವಿದುಷಿ ಗೀತಾ ರಮಾನಂದ್, ಹೂ ವಾಸ್ ಅಕಾಂಪನಿಡ್ ಆನ್ ದ ಮೃದಂಗ ಬೈ ಎಂ ಗುರುರಾಜ್. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಾಹಿದ್ ಪರ್ವೇಜ್ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ನಟ್ ಭೈರವ್, ಅಲಾಪ್ ಜೋಡ್ ವಿಲಂಬಿತ್ ಹಾಗೂ ಧೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
2: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಾಹಿದ್ ಪರ್ವೇಜ್. ರಾಗ್ ನಟ್ ಭೈರವ್, ಅಲಾಪ್ ಜೋಡ್ ವಿಲಂಬಿತ್ ತೀನ್ ತಾಲ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಾಹಿದ್ ಪರ್ವೇಜ್ ಅವರಿಂದ ಸಿತಾರ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ವಿಜಯ್ ಘಾಟೆ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ರಾಗೇಶ್ರೀ, ಆಲಾಪ್ ಜೋಡ್ ರೂಪಕ್ ಹಾಗೂ ಧೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಾಹಿದ್ ಪರ್ವೇಜ್. ಹೀಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ವಿಜಯ್ ಘಾಟೆ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ರಾಗೇಶ್ರೀ, ಆಲಾಪ್ ಜೋಡ್ ಗತ್ ಇನ್ ರೂಪಕ್ ಅಂಡ್ ತೀನ್ ತಾಲ್.

0: ಇದುವರೆಗೆ ಉಸ್ತಾದ್ ಶಾಹಿದ್ ಪರ್ವೇಜ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ವಿಜಯ್ ಘಾಟೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಾಹಿದ್ ಪರ್ವೇಜ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ವಿಜಯ್ ಘಾಟೆ.
2: ದಿಸ್ ಪ್ರೋಗ್ರಾಂ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಈಗ ಕೇಳಿ ವಿದ್ವಾನ್ ಆರ್ಕೆ ಶ್ರೀಕಂಠನ್ ಅವರ ಹಾಡುಗಾರಿಕೆಯ ಧ್ವನಿಮುದ್ರಿಕೆ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಸಿಎನ್ ಚಂದ್ರಶೇಖರ್, ಮೃದಂಗ ಸಹಕಾರದಲ್ಲಿ ವಿದ್ವಾನ್ ಎಂಟಿ ರಾಜಕೇಸರಿ, ಮೋರ್ಚಿಂಗ್ ಸಹಕಾರದಲ್ಲಿ ವಿದ್ವಾನ್ ಎಂ ಗುರುರಾಜ್. ಮೊದಲಿಗೆ ವಿದುಲಕು ಮ್ರೋಕ್ಯದ ಮಾಯಾ ಮಾಳವ ಗೌಳರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ವಿದ್ವಾನ್ ಆರ್ ಕೆ ಶ್ರೀಕಂಠನ್. ಆನ್ ದ ವಯಲಿನ್ ವಿದ್ವಾನ್ ಸಿ ಎನ್ ಚಂದ್ರಶೇಖರ್, ಆನ್ ದ ಮೃದಂಗಂ ವಿದ್ವಾನ್ ಎಂ ಟಿ ರಾಜಕೇಸರಿ, ಅಂಡ್ ಆನ್ ದ ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ಟು ಬಿಗಿನ್ ವಿತ್ ವಿದುಲಕು ಮ್ರೊಕ್ಕೆದ ಸೆಟ್ಟು ಮಾಯ ಮಾಳವ ಗೌಳರಾಗ ಆದಿತಾಳ, ರಿಟನ್ ಬೈ ತ್ಯಾಗರಾಜ.

ತ್ಯಾಗರಾಜರ ಮತ್ತೊಂದು ರಚನೆ ಹರಿಕಾಂಭೋಜಿರಾಗ ಆದಿತಾಳದಲ್ಲಿದೆ. ಉಂಡೇ ದಿ ರಾಮುಡೊಕಡು ನ ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಹರಿಕಾಂಭೋಜಿರಾಗ ಆದಿತಾಳ. ಉಂಡೇ ದಿ ರಾಮುಡೊಕಡು.

ವಿದ್ವಾನ್ ಆರ್ಕೆ ಶ್ರೀಕಂಠನವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಸಿ ಎನ್ ಚಂದ್ರಶೇಖರ್, ಮೃದಂಗ ಸಹಕಾರದಲ್ಲಿ ವಿದ್ವಾನ್ ಎಂಟಿ ರಾಜಕೇಸರಿ, ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ಇನ್ನೀಗ ಮೈಸೂರು ಸದಾಶಿವರಾವ್ ಅವರ ರಚನೆ ಸಾಮರಾಗ ರೂಪಕ ತಾಳದಲ್ಲಿದೆ, ಭಜನ ಸೇಯವೇ. ಯು ಲಿಸನ್ಸ್ ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ವಿದ್ವಾನ್ ಆರ್ಕೆ ಶ್ರೀಕಂಠನ್ ಅಕಂಪನಿಸ್ ಆನ್ ದ ವಯಲಿನ್ ವಿದ್ವಾನ್ ಸಿ ಎನ್ ಚಂದ್ರಶೇಖರ್, ಆನ್ ದ ಮೃದಂಗಂ ವಿದ್ವಾನ್ ಎಂ ಟಿ ರಾಜಕೇಸರಿ ಅಂಡ್ ಆನ್ ದ ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ನೌ ಅ ಕಂಪೋಸಿಷನ್ ಆಫ್ ಮೈಸೂರು ಸದಾಶಿವರಾವ್ ಸೆಟ್ ಟು ಸಾಮರಾಗ ರೂಪಕತಾಳ ಭಜನ ಸೇಯವೇ.

ರಾಮಕಥಾ ಸುಧಾರಸ ತ್ಯಾಗರಾಜರ ಈ ರಚನೆಯೊಂದಿಗೆ ಕಾರ್ಯಕ್ರಮ ಸಂಪನ್ನವಾಗುತ್ತಿದೆ. ಮಧ್ಯಮಾವತಿ ರಾಗ ಆದಿತಾಳದಲ್ಲಿದೆ. ನೌ ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ರಾಮಕಥಾ ಸುಧಾರಸ ಸೆಟ್ ಮಧ್ಯಮಾವತಿ ರಾಗ ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ವಿದ್ವಾನ್ ಆರ್ಕೆ ಶ್ರೀಕಂಠನ್ ಅವರ ಹಾಡುಗಾರಿಕೆಯ ಧ್ವನಿ ಮುದ್ರಿಕೆಯನ್ನು ಕೇಳಿದಿರಿ. ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಸಿಎಂ ಚಂದ್ರಶೇಖರ್, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಮೋರ್ಚಿಂಗ್ ವಿದ್ವಾನ್ ಎಂ ಗುರುರಾಜ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ವಿದ್ವಾನ್ ಆರ್ಕೆ ಶ್ರೀಕಂಠನ್. ಅಕಂಪನಿಸ್ ವರ್ ಆನ್ ದ ವಯಲಿನ್ ವಿದ್ವಾನ್ ಸಿಎಂ ಚಂದ್ರಶೇಖರ್, ಆನ್ ದ ಮೃದಂಗಂ ವಿದ್ವಾನ್ ಎಂಟಿ ರಾಜಕೇಸರಿ and on the marching vidwan yam gururaj. This program is a contribution of Akashvani Bengaluru, End Time Indian Music.

ಧಗೆ ತಟ ಗದಿ ಗನ ಧಗೆ ತಟ ಗದಿ ಗನ ಧಗೆ ತಟ ಗದಿ ಗನ ಧ ಗದಿ ಗನ ಧ ಧಗೆ ತಟ ಕಟ ಅನಗತ್ ಚಂದ್ರಕೃತ ದಾಗೆ ದಿ ಗೆ ತ ಧ ಕಟ್ ಚಂದ್ರಕೃತ ದಾಗೆ ದಿ ಗೆ ತ ಧ ಕಟ್ ಚಂದ್ರಕೃತ ದಾಗೆ ದಿ ಗೆ

ತಡತಡ ಧಿತ್ತ ತಗ ಧುಮುಕಿತ ತಗ ಘಾ ಅನದ ಧಗಿತಡ ಕಥಾನದ ಧಾನದ ಧರ ದರ ದರ ಧರನ್ನ ಕಿಡತಗ ತಡನ್ನ ಕಿಡತಗ ಧಾ ಧರ ದರ ದರ ಧರನ್ನ ಕಿಡತಗ ತಡನ್ನ ಕಿಡತಗ ಧಾ ಧರ ದರ ದರ ಧರನ್ನ ಕಿಡತಗ ತಡನ್ನ ಕಿಡತಗ ಧಾ ಬಿಜಲಿ ಕಡಕ್ ಪರನ್ ಪಂಡಿತ್.

ಗದಿಗನ್ನದ ದೃಢ ಕೃತ ತೆಗೆದ ತಿಟ್ಟೆ ಕತ್ತ ತಿಟ್ಟೆ ಕದ ಗದಿಗನ್ನದ ದೃಢ ಕೃತ

ಕತ್ತ ಕದ್ದ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ ಕತ್ತ

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 11:00. ಈಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವಂತಹ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ದಸರಾ ವಿಶೇಷ ಗೀತಾರಾಧನ ದೇವಿ ವೈಭವ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು. ಇದು ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:30 ದಸರಾ ಚಿಂತನ ನಾಗರಾಜ್ ಶರ್ಮಾ ಅವರಿಂದ ಮೈಸೂರು ಕೇಂದ್ರದ ಕೊಡುಗೆ. ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿ ಕೆ ಸುಮತಿ. 6:40 ದಸರಾದಲ್ಲಿ ಇಂದು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜು. ಇದು ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:50 ರೈತರಿಗೆ ಸಲಹೆ. ನಾಳೆ ಬೆಳಿಗ್ಗೆ 7:15 ರತ್ನಮಾಲ ಪ್ರಕಾಶ್ ಅವರು ಹಾಡಿರುವಂಥ ಭಾವಗೀತೆಗಳು. 7:45 ಚಿತ್ರಗೀತೆಗಳು. ನಾಳೆ ಬೆಳಿಗ್ಗೆ